ಅಜೆಂಠಾ ಅಜೆಂಠಾ ನಿರ್ಮಳ ವಾಹೂರ್ಜಾ ಪ್ರವಾಹ ಕಾಠಾ ಕಾಠಾತ್ಲಾ ಝಾಡಾಂಚಾ ದೇಠಾತ್ಲಾ ರಂಗಭೋರ್ ಶಿಡ್ಕಾವಾ ಗೊಂದವನ್ ಬಸಲೇಲಾ ಅಜೆಂಠಾ.